ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಆಶಾ ಪ್ರಕಟಿತ ಯತ್ ನವದಿಲ್ಲ್ಯಾಂ ವಿಶ್ವನೇತೃಭಿಃ ಸಮ್ಮಿಲಿತಂ ಶ್ವಸ್ತನಾದಾರಭಮಾಣಂ ಬ್ರಿಕ್ಸ್ ಶಿಖರ ಸಮ್ಮೇಳನಂ ವೈಶ್ವಿಕ ಕಲ್ಯಾಣಸ್ಯ ಆಕಾಂಕ್ಷಯಾ ಸಹ ಸಕಾರಾತ್ಮಕ ಚರ್ಚಾಯಾಃ ಆಧಾರೋ ಭವಿಷ್ಯತಿ. ಪ್ರಧಾನಮಂತ್ರಿ ಮೋದಿ ರೂಸ ದೇಶಸ್ಯ ರಾಷ್ಟ್ರಪತಿನಾ ವ್ಲಾದಿಮಿರ್ ಪುತಿನ್ ಇತ್ಯನೇನ ಸಹ ದ್ವೈಪಾಕ್ಷಿಕಂ ವಾರ್ತಾಲಾಪಂ ಕರಿಷ್ಯತಿ. ಇತಸ್ಯ ವಿವಿಧ ವಿಷಯೇಷು ಚರ್ಚಾಂಚ ವಿಧಾಸ್ಯತಿ. ರಾಷ್ಟ್ರೀಯ ರಾಜಧಾನ್ಯಾಂ ಬ್ರಿಕ್ಸ್ ವ್ಯಾಪಾರ ಮಂಚಸ್ಯ ಆರಂಭಃ ಅಭವತ್. ವಿದೇಶ ಕಾರ್ಯಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಬ್ರಿಕ್ಸ್ ಸಂಸ್ಥಾಯಾಃ ವಿಂಶತಿ ವರ್ಷಾಣಿ ಪೂರ್ತೌ. ವರ್ಧಮಾನ ವೈಶ್ವಿಕ ಅನಿಶ್ಚಿತತಾಯಾಃ ಮಧ್ಯೆ ಸುದೃಢ ಸತತ ವಿಕಾಸ ಸಹಕಾರಸ್ಯ ಚ ಆಹ್ವಾನಂ ಅಕರೋತ್. ಅಮೆರಿಕಾ ದೇಶೇ ನವ ಏಕಾದಶ ಆಕ್ರಮಣಸ್ಯ ಪಂಚವಿಂಶತಿ ವರ್ಷ ಪೂರ್ತೌ. ಆತಂಕವಾದಂ ವಿರುದ್ಧ್ಯ ಯುದ್ಧಾಯ ಭಾರತೇನ ದೃಢ ನಿಶ್ಚಯೋ ವಿಹಿತೋಸ್ತಿ. ಅಪಿ ಚ ಹಾಕಿ ಕ್ರೀಡಾಯಾಂ ಭಾರತಂ ಮಲೇಷಿಯಾ ದೇಶಂ 3-1 ಅಂಕೈಃ ಪರಾಜಿತ್ಯ ಚೀನ ದೇಶಸ್ಯ ಮೋಕವಿ ನಗರೆ ಪುರುಷ ಕನಿಷ್ಠ ಏಷ್ಯಾ ಕಪ್ ಇತ್ಯಸ್ಮಿನ್ ಅಂತಿಮ ಸ್ಪರ್ಧಾಯಾಂ ಸ್ಥಾನಂ ಪ್ರಾಪ್ನೋತ್. ಅಥ ವಾರ್ತಾಃ ವಿಶದೀಕೃತ್ಯ. ಶ್ವಃ ನವದಿಲ್ಲಿನಗರಸ್ಯ ಭಾರತ ಮಂಡಪೇ 18 ಬ್ರಿಕ್ಸ್ ಶಿಖರ ಸಮ್ಮೇಳನಂ ಭವಿಷ್ಯತಿ. ಎತದರ್ಥಂ ಮಂಚಃ ಸಜ್ಜಃ ಅಸ್ತಿ. ಶಿಖರ ಸಮ್ಮೇಳನೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ರೂಸ ದೇಶಸ್ಯ ರಾಷ್ಟ್ರಪತಯೇ ವ್ಲಾದಿಮಿರ್ ಪುತಿನಾಯ ಚೀನ ದೇಶಸ್ಯ ರಾಷ್ಟ್ರಪತಯೇ ಶ್ರೀ ಚಿನ್ಫಿಂಗ್ ಇತ್ಯಸ್ಮೈ ದಕ್ಷಿಣ ಆಫ್ರಿಕಾ ದೇಶಸ್ಯ ರಾಷ್ಟ್ರಪತಯೇ ಸಿರಿಲ್ ರಾಮಾಫೋಸಾಯ ಮಿಶ್ರ ದೇಶಸ್ಯ ರಾಷ್ಟ್ರಪತಯೇ ಅಬ್ದುಲ್ ಫತ್ತಾಹ್ ಅಸ್ಸಿಸಿ ಇತ್ಯಸ್ಮೈ ಇಂಡೋನೇಷಿಯಾ ದೇಶಸ್ಯ ರಾಷ್ಟ್ರಪತಯೇ ಪ್ರಾಬೋವೋ ಸುಬಿಯಾಂತೋ ವರ್ಯಾಯ ಇರಾನ ದೇಶಸ್ಯ ರಾಷ್ಟ್ರಪತಯೇ ಮಸೂದ್ ಪೇಜೇಶ್ಕಿಯನ್ ಅಬುಧಾಬಿ ದೇಶಸ್ಯ ಯುವರಾಜಾಯ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯಾದಿಭ್ಯಃ ವಿಶ್ವನೇತೃಭ್ಯಃ ಆತಿಥ್ಯಂ ದೀಯತೆ. ಭಾರತಸ್ಯ ಅಧ್ಯಕ್ಷಪದೀಯಸ್ಯ 26th ವಿಷಯಃ ಸುದೃಢತಾಯೈ ನವಾಚಾರಾಯ ಸಹಕಾರಾಯ ಸತತ ವಿಕಾಸಾಯ ಚ ನಿರ್ಮಾಣಂ ಇತ್ಯಸ್ತಿ. ಸಮಾವೇಶಿ ವೈಶ್ವಿಕ ಶಾಸನಂ ಅಥ ಬಹುಪಕ್ಷವಾದಸ್ಯ ಸುದೃಢೀಕರಣಮಿತಿ ವಿಷಯೇ ಬ್ರಿಕ್ಸ್ ಸದಸ್ಯ ರಾಷ್ಟ್ರಾಣಾಂ ಕೃತೆ ಸಮಾಪನ ಸಮ್ಮೇಳನಸ್ಯ ಮಾಧ್ಯಮೇನ ಶಿಖರ ಸಮ್ಮೇಳನಂ ಶ್ವಃ ಆರಪ್ಸ್ಯತೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಾಣಾಂ ನೇತಾರಃ ಭಾರತ ಮಂಡಪಮಿತ್ಯತ್ರ ಭಾರತ ನವಾನ್ವೇಷಣ ಪ್ರದರ್ಶನಂ ದ್ರಷ್ಟುಂ ಶಕ್ನುವಂತಿ. ತೇ ಸಂಯುಕ್ತ ವೃಕ್ಷ ರೋಪಣಂ ಅಪಿ ಕರಿಷ್ಯಂತಿ. ಯಸ್ಯಾನಂತರಂ ಪ್ರಧಾನಮಂತ್ರಿಣಾ ಮೋದಿ ವರ್ಯೇಣ ಗಾಲಾ ಡಿನರಾಖ್ಯಂ ಸಂಯುಕ್ತ ಭೋಜಂ ಆಯೋಜಿಷ್ಯತೆ. ಶಿಖರ ಸಮ್ಮೇಳನೆ ಪ್ರಧಾನಮಂತ್ರಿಣಾ ಬ್ರಿಕ್ಸ್ ನೇತೃಭಿಃ ಸಹ ಅನೇಕಾನಿ ದ್ವೈಪಾಕ್ಷಿಕ ಸಮ್ಮೇಳನಾನಿ ಆಚರಿಷ್ಯಂತೆ. ಶ್ವಸ್ತನಾದಾರಭಮಾಣಸ್ಯ 18 ಬ್ರಿಕ್ಸ್ ಶಿಖರ ಸಮ್ಮೇಳನೆ ಭಾಗಂ ಗ್ರಹೀತುಂ ನವದಿಲ್ಲ್ಯಾಂ ಸಂಪೂರ್ಣ ವಿಶ್ವಸ್ಯ ನೈಕಾಃ ನೇತಾರಃ ಸಮಾಗಚ್ಛಂತೀತಿ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ. ಅದ್ಯ ಸಾಮಾಜಿಕ ಸಂಚಾರ ಪಟಲೆ ಶ್ರೀಮೋದಿ ವಿಶ್ವಾಸಂ ಪ್ರಕಟಿತವಾನ್ ಯತ್ ಅಸ್ಮಿನ್ ಸಮ್ಮೇಳನೆ ವಿವಿಧ ವಿಷಯೇಷು ಸಕಾರಾತ್ಮಿಕ ಅರ್ಥಪೂರ್ಣಾ ಚ ಚರ್ಚಾ ಭವಿಷ್ಯತಿ. ಯಸ್ಯ ಮಾರ್ಗದರ್ಶಕಃ ಉದ್ದೇಶ್ಯಮಸ್ತಿ ವಿಶ್ವಸ್ಯ ಕಲ್ಯಾಣಮಿತಿ. ಭಾರತ ಮಂಡಪಮಿತ್ಯತ್ರ ಭವಿಷ್ಯತಿ ದ್ವಿದಿವಸಾತ್ಮಕಂ ಶಿಖರ ಸಮ್ಮೇಳನಂ. ಬ್ರಾಜಿಲ್, ಚೀನ್, ಮಿಶ್ರ, ಇಥಿಯೋಪಿಯಾ, ಇಂಡೋನೇಷಿಯಾ, ಭಾರತಂ, ಇರಾನ್, ರೂಸ್, ಸೌದಿ ಅರಬ್, ದಕ್ಷಿಣ ಆಫ್ರಿಕಾ, ಯುಎಇ ಇತ್ಯಾದೀನಿ ಏಕಾದಶಾನಿ ಪ್ರಮುಖಾಣಿ ಉದಯೋನ್ಮುಖಾನಿ ವಿಕಾಸಶೀಲಾನಿ ಚ ರಾಷ್ಟ್ರಾಣಿ ಏಕತ್ರಿತಾನಿ ಭವಂತೀತಿ ಅಸ್ಮಾಕಂ ಸಂವಾದದಾತ.